ಇಸೆಯ ಸಿತಾನ್ ಜಕೆಬಗಲೋಯ್ನ ಗಸಿಗಿದಿ ಯಕಾಯ್ರೋಲ್ ಸಂದೋಕ್ಚಬ ಮತಾಂಗಸ್ದ ಲೋಯ್ಸಿಂಜರಿ ಗಸಿಗಿ ಯಕಾಯ್ರೋಲ್ಗೆ ಸೈಸಕ್ಪ ಸಿಂಗ್ ದಿ ಪೇನ ಯಕಾಯ್ರೋಲ್ದ ಸಿನಾಮ ಚೌಬ ಸಿಂಗ್ ಇಮಾಲಯ ಬಾಗ್ಪ ಖುರುಂಜಬ ಇಸೈದ ಲಿಟಲ್ ಮೆಲಡಿಯಸ್ ಮ್ಯೂಜಿಕಲ್ ಅಸೋಸಿಯೇಷನ್ಗೆ ಸೈಸಕ್ಪ ಸಿಂಗ್ನ ಸಕ್ಪನಿ ಸೈರಿಂಗ್ ಬಿ ಎಂ ಸುನಿತಾ ತಾಯ್ಬಂಗ್ಬು ಲಾನ್ಬಿರಿಬ ಶ್ರೀಹರಿ ಲೈಸೋಲ್ ಇಸೈ ಅಸಿಗೆ ಸೈಸಕ್ಕಿಬ ಥೌದಾಮ್ ನಮಿತಾ ದೇವಿ ಸೈರಿಂಗ್ಬ ಲೈಸ್ರಮ್ ಇನಾವುಚಾ ಸಿಂಗ್ ನಂಗಿ ಕೋಲೋ ಇತಾಜರೆ ಲೈಸೋಲ್ ಇಸೈ ಅಸಿಬು ಸೈಸಕ್ಕಿಬ ಚೋಂಗ್ಥಾಮ್ ಮೇಘವರ್ಣ ಸೈರಿಂಗ್ಬ ಥೋಕ್ಚೋಮ್ ಕೇಜಿತ್ ಮೋಮೋ ನೋಕ್ಪ ಮೈಥೋಂಗ್ನ ಲೈಸೋಲ್ ಇಸೈ ಅಸಿಬು ಸೈಸಕ್ಕಿಬಿ ಮಯಂಗ್ಬಂ ಅನುರೇಖಾ ಸೈರಿಂಗ್ಬ ಸೋವಿತಾ ಮೋಂಗ್ಜಮ್ ಥೌರಮ್ ಸಿಂಗ್ ಸಂದುಕ್ತನ ತಹಂಜರಿಬಸಿ ಆಕಾಶವಾಣಿ ಫಾಲ್ಗೆ ಎಫ್ ಎಂ ಸಂಗಾಯ್ ಚಾನೆಲ್ದಗಿನಿ.

ಹಂಗಾಮ್ ಥಾವ್ಗಾ ಕರ್ಪೂರ್ಗಲೋಯ್ನನ ತೋಟ್ಲಗ ಹಕ್ಚಾಂಗ್ದ ತೈರಬದಿ ಸಜಿಂಗ್ ಹೌಬ ಅಮಸುಂಗ್ ಉಚಿರಾಯ್ ಕಾಬ ಫೈ ಮನಾಹಿ ಓಕ್ ಹಿದಾಕ್ ಕ್ವಾಕ್ಲೈ ಸಾಮರ್ ಥುಮ್ ಅಮಸುಂಗ್ ಹೈಬುಂಗ್ ಖುದಿಂಗ್ಮಕ್ ಚಪ್ ಮಾನನ ಲೌರಗ ಮಕುಪ್ಸಿಂಗ್ ಅದು ಸಿಂಗ್ ಮಹಿಗ ಲೋಯ್ನನ ಚಾರಬದಿ ಹಕ್ಚಾಂಗ್ದ ಪಂಗ್ಥವ ನುಂಗ್ಸಿತ್ಗಿ ಲೈನ ಕೋಯಿ ಚಾಕ್ ಚಾದ್ರಿಂಗೈಗಿ ಮಮಾಂಗ್ದ ಗುಲ್ ಮರೀಚ್ಗ ಸಂಗೋಮ್ ಅಫಂಬಗ ಲೋಯ್ನನ ಚಾರಬದಿ ಅಪುತಾನಕ್ ಲೈನಾ ಫೈ ಜನಂ ಸುಗೈರಗ ಮಾಖನ್ಗ ಲೋಯ್ನನ ಚಾರಬದಿ ಅದಿತ್ತ ಹಾಯ್ಬದಿ ಚಿನ್ಗಿ ಮಖಾ ಥಂಗ್ಬ ಸರುಕ್ ಅಮಸುಂಗ್ ಲೆಂಗ್ಜುಮ್ ಹಾಯ್ ಹುಂಬ ಯಾದವ ಲೈನಾಸಿ ಕೊಖಲ್ಲಿ ಮೈ ತಪ್ನ ಥಾರಗ ಉರಿಕ್ಸಿಬಿ ಇಸಿಂಗ್ದ ಫುಟ್ಲಗ ಮಹಿ ಅದು ಥಕ್ಲಬದಿ ಗೃಹಸಿ ಬಾತ್ ವ್ಯಾಧಿ ಹಾಯ್ಬದಿ ಪಾಂಬೋಮ್ ನತ್ರಗ ಪಸ್ಸಾಯ್ ಅದುಗಿ ಮತುಂಗ್ದ ಮಥಂಗ್ ಮಥಂಗ್ ಒಯ್ನ ಖ್ವಾಂಗ್ ನಂಗಲ್ ಫೈಗಲ್ ಖುಉ ಖುಬೋಮ್ ಅಮಸುಂಗ್ ಖೋಂಗ್ದ ನಾಬ ಲೈನಾಸಿ ಫೈ ಥಾ ಅಮ ಚುಪ್ನ ಸನ್ಗಿ ಸನ್ಯುಂಗ ಕೆಗೆ ಥಾವ್ಗ ಲೋಯ್ನ ನಥಕ್ಲಬದಿ ಗೃಹಸಿ ಅಮಸುಂಗ್ ಉರು ಗ್ರಹ ಲೋಯ್ನನ ಲೈನಾ ಅನಿಮಗ ಅಸಿ ಕೋಖಲ್ಲಿ ಲೆಂಗ್ಜುಮ್ದ ಸಿಥಬ ಪಂಗ್ಥಬ ಲಾಕ್ಲವದಿ ಹಂಗಾಮ್ ಥಾವ್ ಅಸೆಂಗ್ಬ ತೈರಗ ಹಿಗಾ ಯೈರಬದಿ ಅನಾಬ ಅದು ಫಹಲಿ ಉಚಿಥಿ ಮಕುಬ್ ತೋಲಾ ಅನಿ ತೇವ್ರಿ ಮಕುಬ್ ತೋಲಾ ನಿಪಾಲ್ ಅಮಸುಂಗ್ ಚಿನಿ ಅಂಗೌಬ ತೋಲಾ ನಿಪಾಲ್ ಲೌರಗ ಅಮತೋಯ್ನ ತಿನ್ಸಿನ್ನಗನಿ ಸಿಕಿ ಅಮಗಿ ಚಾಂಗ್ದ ಖುಹಿಗ ಲೋಯ್ನನ ಚಾರಬದಿ ಪುಕ್ತ ಮತುಮ್ ಕಾಬ ಖೋಂಗ್ ಹಾಂಬ ಯಾದವ ಲೈನ ಕೊಘಲಿ ಉಚಾನ್ ಓಕ್ ಹಿದಾಕ್ ಕುರ್ ಪಾಖೋಲ್ ಮರು ಹಿಂಗ್ ಸೋಧನ್ ಅಮಸುಂಗ್ ಹಿಂಗ್ ಸೋಧನ್ ತೌಬ ಅಮಸುಂಗ್ ಸಾಮರ್ ಥುಮ್ ಖುದಿಂಗ್ಮಕ್ ಚಪ್ ಮಾನನ ಅಮತೋಯ್ನ ಲೌರಗ ಕಾಂಜಿದ ತಕ್ಲಗ ಅಮಸುಂಗ್ ಸಹಲ್ಲಗ ಪುಕ್ತ ತೈರಬದಿ ಲೇಂಗ್ಬ ಪುಕ್ತ ಮತುಮ್ ಕಾಬ ಫೈ ಉಚಿತ್ ಹಿ ಮರ ತಿಲ್ ಹಿದಾಕ್ ಉಚಿತ್ ಹಿ ಸಿಂಗ್ ಅಕಂಬ ಕ್ವಾಕ್ಲೈ ಅಮಸುಂಗ್ ಸಂಧ್ಯವ ಇಸಿಂಗ್ದ ತಕ್ಲಗ ಸಗೋಲ್ ಹವಾಯ್ ಅಪುಟ್ಪ ಮಹಿಗ ಲೋಯ್ನನ ಥಾವ್ದ ಥೋಂಗ್ಲಗ ಹಕ್ಚಾಂಗ್ ಚಿಕ್ಪ ಖೋಟ್ಪ ಪಂಗ್ಥವ ಲೈನಾದ ತೈರಬದಿ ಫೈ ಮನಾಹಿ ಹೈಕ್ರು ಮಾಹೇರ ಚಪ್ ಮಾನನ ಲೌರಗ ಇಸಿಂಗ್ದ ಫುಟ್ಲಗ ಮಹಿ ಅದು ಕೆಗೆ ಥಾವ್ ಹಾಪ್ಲಗ ಥಕ್ಲಬದಿ ಗೃಹಸಿ ಫೈ ಕೆಗೆ ಮರ ಹರಿ ಖಾಗೋಕ್ ಮಕು ಲೈಪುಂಗ್ ಖಾಂಗ ಅಮಸುಂಗ್ ಸಿಂಗ್ ಖಾಂಗ ಖುದಿಂಗ್ಮಕ್ ಚಪ್ ಮಾನನ ಲೌರಗ ಇಸಿಂಗ್ದ ಫುಟ್ಲಗ ಮಹಿ ಅದು ಸಚಲ್ಲವನ್ ಹಾಪ್ಲಗ ಥಕ್ಲಬದಿ ಪುಕ್ತ ನುಂಗ್ಸಿತ್ನ ಲೇಂಗ್ಬ ಥಿನ್ಬ ಕಮ್ಯಾದ ಲೇಂಗ್ಬ ಥಿನ್ಬ ಲೈನಾ ಕೊಖಲ್ಲಿ ಕ್ವಾಕ್ಲೈ ನಿಂಥೌ ಖೋಂಗ್ಲಿ ಚುಹಿ ಮನಪ್ ಉಚಾನ್ ಗೋಖುರ್ ಕೆಗೆ ಮರ ಅಮಸುಂಗ್ ಪುನ್ನವ ಖುದಿಂಗ್ಮಕ್ ಚಪ್ ಮಾನನ ಲೌರಗ ಇಸಿಂಗ್ದ ಫುಟ್ಲಗ ಮಹಿ ಅದು ಸಿಂಗಕಂಗ್ಬ ಮಕುಪ್ ಸಿಕಿ ಅಮಗಿ ಚಾಂಗ್ದ ಹಾಪ್ಲಗ ಥಕ್ನಬದಿ ಖುಉ ಫೈಗಲ್ ನಂಗಲ್ ಯಾಂಗ್ಲೇನ್ ಸರುಪ್ ನಾಗ್ ಯತ್ತ ಲೇಂಗ್ಬ ಥಿನ್ಬ ಕೊಖಲಿ ಮತಾಂಗ್ ಅಸಿದ ಅಸಿಗೆ ಸೀದ ಹಿದಾಕ್ತ ಚಿಕ್ಪ ಖೋಟ್ಪ ಪಂಗ್ಥವ ಸಿಥವ ಫನನಬ ಯೋಗ ಲಾಂಥೋಕ್ಚವ ಲೋಯ್ಚರಿ

ಅದೊಮ್ಗೆ ಕೊಲ್ ಗಾಯ್ನಿಂಗೈನ ಇಸೇಮ ಖಕ ಮುಖ ದೊಲ್ ತಂಜರಿ ಅಯ್ಯ ಮುಖ ಹಲಕ್ಕಿನಿ ಫಿಲ್ಮ್ ಅಸಿದಗಿ ಮಂದಾಕಿನಿ ನಸಕ್ಪ ದೋನೇಶ್ವರ್ ಕೋನ್ಸಮ್ನ ಸೈರಿಂಗ್ ಬಮದಿ ಜಿ ಸೂರ್ಚಂದ್ರ ಸರ್ಮನ ಸೈರಾಂಗ್ ಬೈ ಸೇಸಿ ತಮಿನಸಿ.

ಮಾತಂಗ ಮುಕ್ತಾಭಿರಸಿ ರಿಪೋರ್ಟ್ ಫಿಲ್ಮ್ ಅಸಿದಕಿ ಸೈಸಕ್ ಪಿಯಸಿ ಮಕ್ಕಿ ಖೋಂಜಲ್ದ ಕೆ ಮೋನ ಸೈರಿಂಗ್ ಬಾ ಓ ಗೀತಮದಿ ತೋಂಬ ಥಾಂಗ್ಸಮ್ನ.

ಕಾವೇರಿ ಅಮುಗಕ್ಕೊಂದು ಫಿಲ್ಮ್ ಸಿದಗಿ ಪುಷ್ಪರಾಣಿ ಅಮದಿ ನಾ ಖೊಂಬಾನಿಗೆ ಪುನ್ಬ ಕೊಂಜಲ್ದ ವಿನಿಂಗ್ ಸುಂಬಂ ಸುರಸ್ನ ಸೈರೆಂಬ ಅಮದಿ ಓ ಗೀತ್ನ ಸೈರಾಂಗ್ ಬೈಷೈ ಮತಂಗ್ದ ಮುಕ್ತಾಮಿನಸಿ ಪಂಥೊಂಗಿದರ ನುಂಗ್ಸಿಬ ಫಿಲ್ಮ್ ಸಿದಗಿ ದಿನೇಶ್ಕಿ ನಾಯ್ತೊಂಗ್ ಕೊಂಜಲ್ದ ಬಿಮೋಲ್ ಫಿಬೌನ ಸೈರೆಂಬ ಅಮದಿ ಅನಂತ ಸಲಾಯ್ನ ಸೈರಾಂಗ್ ಬೈಷೈ

ಆಯ್ನಿ ನುಂಗ್ಶಿತ್ ಸಿತ್ತನ ಉನಾನ ಕರಮ್ನ ಲೇಂಗನಿ, ಮೈ ಚಾಕ್ತನ ಮೈ ಸಾನ ಕರಮ್ನ ಫಾವುಗನಿ. ಹೈನರಿಬ ಪುಮ್ನಮಕ್ತ ಪುಮ್ನಮಕ್ ಅಚುಂಬ ನತ್ರಬಸು ಅಚುಂಬ ಹೈನರಿಬದುದಿ ಸೋಯ್ದ ನಮಕ್ಕನಿ ಸೋಯ್ದ ನಮಕ್ಕಿ ಚುಮ್ಗನಿ ಥಾಜೈ. ಮಥಂಗ್ದ ಮುಕ್ ತಾಮಿನಸಿ ಹೈನವದು ಚುಮ್ಲೆ ಫುಲ್ಮಸಿದಿಗಿ ರಾಸ್ ಎಲಾಂಗ್ಬ ಮಮದಿ ಪುಷ್ಪರಾಣಿ ಅನಿಗೆ ಪುನ್ಬ ಖೊಂಜಲ್ದ ಅಬುಂಗ್ ವಾಯ್ನ ಸೈರೇಂಗ್ಬ ಅಮದಿ ರಾಹುಲ್ ಬ್ಲೂನ ಸೈರಾಂಗ್ಬ ಇಶೈನಿ ನಿಂಗ್ಸಿಂಗ್ ಬಯಾಯ್ ಹೈನವದು ಚುಮ್ಲೆ ಹರಿವ ಫುಲ್ಮಸಿಗಿ ಸ್ಟೋರಿ ಸ್ಕ್ರೀನ್ ಪ್ಲೇ ಅಮದಿ ಡಿರೆಕ್ಷನ್ ಪ್ರೊಡ್ಯೂಸರ್ ಸುಧೀರ್ ಕಾಂಗ್ಜಮ್ನಿ. ಕುದಲ್ ತೌಜರಿ ಹೈನಬದು ಚುಮ್ಲೆ.

ನಂತವದು ಸಿಜರುವಸೆ ಇರಾಲ್ದಿ ಹಾಯರಬಸು ಇಸಾದೆ ಇರಾಲ್ ಯಾಜರಿ ಅದುಬು ಕರಿಗಿನು ನಂಗ ತೈವಂಗ್ದ ಫಾವು ಕಾವಂಗಂದ್ರಿಂಗೈ ವಿಮಾ ನದ್ರವ ಪುಸಿಸಿದ ಮಂಗ್ಲಾದ ಮುಕ್ ಲಾಗ್ತುನ ನುಂಗ್ಸಿವಗಿ ಮೈ ಚೂರರಿವ ಥಮೋಯ್ ಥುಮ್ನ ಚಾಕ್ಲೆ ಥಮೋಯ್ ಲುಮ್ನ ಯಾಮ್ನ ಲುಮ್ನ ಮಸಿ ಮತಂಗ್ದಿ ಹಾಯ್ನಿಂಗಿ ಥೆಂಜನ್ಜನಿಂಗಿ ಇದೋಂ ಮಿನುಂಗ್ ಸಿಖಂಗ್ದಿ ದಕೋ ಸೋಲಿವ ಬಹಾಗ್ತುನ ಕಬ್ಲಂ ಬತಾರಬ ಬಿಕ್ಕುಪ್ತುದ ಐಬು ಮನಾಗ್ತಗಿ ಕೊಂಕಾಪ್ ಅಮ ಕಾನೂನ ಲಾಕ್ಪಂಗಂ ಲಂಗದ್ರ ಹೇ ಥಮೋಯ್ ಖಲ್ಲು ರನು ಕೈದೋ ಬಗೆ ನಂಗ್ಬೋ

ಒಂದು ಒಂದಲ್ಲೂ ವಿಕ್ರಮದ ನಥೈಕ್ರವಿ ಚಲಮ ಬುಂಗಾಯಿರಿಬ ಐಗಿ ಪಂಥುಂಗ್ನ ಕದೋಂದನು ಮತಂಚಾದವನ್ನು ಜುವಮಲಾಗ್ಲವಸು ಅಮುಕ್ ಇಂಹನ್ ಮಂಗಮ್ ನರುಯ್ದವ ಹೇ ಥಮೋಯ್ ನಂಗಿ ನಿಂಗಾಯ್ಸೆ ಕಲ್ಲಿದಕೊ ಕರಿಗನೋ ಪುಕ್ನಿಂಗಿ ಅವಾಬಸೆ ನಂಗ್ನ ಉಬಿದ್ರಿಬ ನೋಗ್ಮಿ ನೋಗ್ಮಿ ನುಂಗ್ಸಿ ಹೈರಕ್ಕಿಬ ಸಕ್ತಂ ದುತ ನಂಗ್ನ ನಸಿಸು ಲಾಲಿಬ ಕರಿಗಿನೋ

ಪಾಂಗ್ರವು ಧಮುಯ ಅಮನಮು ನಾಸೋನನ ಸೊಂಜರಿ ಸರುಕ್ ಚಾಮ ಚಾಮಹೆಯಲ್ಲಿ ಲೌನರಿವ ನಕುಯಿಗೆ ನುಂಗ್ಸಿವದನ ಐಗೆ ನುಂಗ್ಸಿವದಗಿ ಕರಿಸು ಹೆನ್ಬದಿ ನತ್ತಿಕೋ ಅದುಬು ಧಮುಯ ಮಾನ ಮರುಲ್ ಥೋಕ್ತವನ ಫೊಂಗ್ದುಪ್ಪ ಗಮಜದವನ ನುಂಗ್ಸಿಗೆ ಎನಿಂಗ್ ಹುಲ್ಲನ್ಬ ಗಮಜದಬದನೇ

ಮಾಗಿ ನಿಬು ಹಾಯಿರದಿ ನುಂಗಿಸಿದವ ಅಮತ್ತಲೈತಿ ನತ್ತವು ಸುಸಂಕೋಲಿ ಚಮ್ಲವ ಮೈಥೊಂಗಿ ಸೊಂಬತ್ಪನ ಪೊಥಾಹಂದ್ರವ ಐಗಿ ಪುನ್ಸಿಯುಸೆ ನಂಗಿ ನುಂಗಿಸಿರವ ಕೊನ್ಸಿಲ್ದು ನಮುಗ್ ನಾವು ಸೊಂಬೀರರಿ.